0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಅಲ್ಲಮ ಪ್ರಭು ವಿರಚಿತ ಒಂದು ವಚನ. ಹಾಡಿದ್ದಾರೆ ಆನಂದ ಕುಲಕರ್ಣಿಯವರು. ಮಾತೆಂಬುದು ಜ್ಯೋತಿರ್ಲಿಂಗ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಮಾತೆಂಬುದು ಜ್ಯೋತಿರ್ಲಿಂಗ, ಅವಚನ ರಿಟನ್ ಬೈ ಅಲ್ಲಮ ಪ್ರಭು, ಸಂಗ್ ಬೈ ಆನಂದ ಕುಲಕರ್ಣಿ.

ಬಾರೋ ರಾಘವೇಂದ್ರ ಬಾರೋ ಜಗನ್ನಾಥದಾಸರ ರಚನೆ, ದನಿಯಾಗಿದ್ದಾರೆ ನಾಗನಂದಿನಿ ವಿಶ್ವನಾಥ್ ಮತ್ತು ಪಿ ಮಂಗಳ. ನೌ ನಾಗನಂದಿನಿ ವಿಶ್ವನಾಥ್ ಅಂಡ್ ಪಿ ಮಂಗಳ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಜಗನ್ನಾಥದಾಸ ಬಾರೋ ರಾಘವೇಂದ್ರ ಬಾರೋ.

ಮದ ಮತ್ಸರಗಳ ಬಿಡದನಕ ವಿಧ ವಿಧ ಸಾಧನಗಳ ಮಾಡದೇನು. ಜಗನ್ನಾಥದಾಸರ ರಚನೆ, ಹಾಡಿದ್ದಾರೆ ಎಚ್ಎನ್ ಮೀರಾ ಮತ್ತು ನೀಲಾ ರಾಮಾನುಜಂ. ವೃಂದಗಾನದಲ್ಲಿ ಸರ್ವಜ್ಞನ ವನ್ ಮೋರ್ ಕಾಂಪೋಸಿಷನ್ ಆಫ್ ಜಗನ್ನಾಥದಾಸ, ಸಂಗ್ ಬೈ ಎಚ್ಎನ್ ಮೀರಾ ಅಂಡ್ ನೀಲಾ ರಾಮಾನುಜಂ. ಮದ ಮತ್ಸರಗಳ ಬಿಡದನಕ ವಿಧ ವಿಧ ಸಾಧನಗಳ ಮಾಡದೇನು.

ವೃಂದಗಾನದಲ್ಲಿ ಸರ್ವಜ್ಞನ ವಚನ ಮಾತಿನಿಂ ನಡೆನುಡಿಯು ಮಾತಿನಿಂ ಹಗೆ ಕೊನೆಯು ಮಾತಿನಿಂ ನಡೆನುಡಿಯು ಮಾತಿನಿಂ ಹಗೆ ಕೊನೆಯು ಅವಚನ ರಿಟನ್ ಬೈ ಸರ್ವಜ್ಞ ಸಂಗೀತ್ ಕೋರೆಸ್.

ಮಾಧವ ಮಾಮವ ದೇವ ಕೃಷ್ಣ ಒಲೆಟಿ ವೆಂಕಟೇಶ್ವರಲು ಅವರ ದನಿಯಲ್ಲಿ ಕೇಳಿ ನಾರಾಯಣ ತೀರ್ಥರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ನಾರಾಯಣ ತೀರ್ಥ ಸಂಗ್ ಬೈ ಒಲೆಟಿ ವೆಂಕಟೇಶ್ವರಲು. ಮಾಧವ ಮಾಮವ ದೇವ ಕೃಷ್ಣ.

ಮಾಯೇ ನೀನತಿ ಚೆಲುವೆ ಕಾಯ ಮುನ್ನವೇ ಚೆಲುವು. ಮುಪ್ಪಿನ ಷಡಾಕ್ಷರಿಯವರ ರಚನೆ, ದನಿಯಾಗಿದ್ದಾರೆ ಹೆಚ್ ಕೆ ನಾರಾಯಣ. ಹೆಚ್ ಕೆ ನಾರಾಯಣ ಪ್ರೆಸೆಂಟಿಂಗ್ ಮಾಯೇ ನೀನತಿ ಚೆಲುವೆ ಕಾಯ ಮುನ್ನವೇ ಚೆಲುವು, ರಿಟನ್ ಬೈ ಮುಪ್ಪಿನ ಷಡಾಕ್ಷರಿ.

ಆರ್ ಚಂದ್ರಿಕಾವರದ ನಿಧಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಮಹಾಲಕ್ಷ್ಮಿ ಕರುಣಾ ರಸಲಹರಿ. ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಮಹಾಲಕ್ಷ್ಮಿ ಕರುಣಾ ರಸಲಹರಿ.

0: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಅರ್ಚನಾ ಏಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಂಜನಾ. ಇವತ್ತು ನಾವು ಈ ನಮ್ಮ

0: ಸಂಗೀತ ತರಗತಿಯಲ್ಲಿ ರಾಗ್ ಜೋಗದಲ್ಲಿ ಶ್ರೀಧ ವಿಠಲರ ಒಂದು ಕೃತಿನ ಅಭ್ಯಾಸ ಮಾಡೋಣ.
1: ಆಯ್ತು ಮೇಡಮ್.
0: ಶ್ರೀಧ ವಿಠಲರು ತುಂಬ ಪ್ರಸಿದ್ಧವಾದಂಥ ಹೆಸರು ದಾಸ ಸಾಹಿತ್ಯದಲ್ಲಿ. ಅವರು ಕರ್ಜಗಿ ದಾಸಪ್ಪ ಅಂತ ಕೂಡ ಅವ್ರನ್ನ ಕರೀತಾ ಇದ್ರು. ಅವರು ಜಗನ್ನಾಥದಾಸರ ಶಿಷ್ಯರು ಕೂಡ, ಅವರಿಂದಲೇ ಅಂಕಿತವನ್ನು ಕೂಡ ಪಡೆದಿದ್ದಾರೆ. ಅವರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿದ್ದರು. ಆದ್ದರಿಂದ ಅವರ ಮೇಲೆ ವಿಶೇಷವಾದಂಥ ಕೃತಿಗಳನ್ನ ರಚಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಪ್ರಸಿದ್ಧವಾದ ಕೃತಿಗಳೆಲ್ಲ ಈ ಶ್ರೀಧ ವಿಠಲರಿಂದಲೇ ರಚಿತವಾಗಿದೆ ಅಂತ ಹೇಳಬಹುದು. ಅಂಥ ಮಹಾನುಭಾವರ ಕೃತಿಯನ್ನು ನಾವಿವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ. ನಾವು ಆ ಕೃತಿಯನ್ನು ಜೋಗ ರಾಗದಲ್ಲಿ ಸ್ವರ ಸಂಯೋಜನೆ ಮಾಡಿದ್ದೀವಿ.
1: ಸರಿ,
0: ಇನ್ನು ಎರಡನೇದಾಗಿ ಜೋಗ ರಾಗದ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ.
1: ಸರಿ ಮ್ಯಾಮ್.
0: ಜೋಗ ರಾಗ ತಿಲಂಗ ರಾಗಕ್ಕೆ ತುಂಬ ನಿಕಟವರ್ತಿಯಾಗಿದೆ ಅಂತಾನೆ ಹೇಳಬಹುದು. ತಿಲಂಗ ರಾಗಕ್ಕೆ ನೀವು ಒಂದು ಕೋಮಲ ಗಾಂಧಾರವನ್ನ ಸೇರಿಸಿದ್ರೆ ಜೋಗ ರಾಗ ಸಿಗತ್ತೆ. ಅದು ಔಢವ ಜಾತಿಯ ರಾಗವಾಗಿದೆ, ಕಾಫಿ ತಾಟದಲ್ಲಿ ಹುಟ್ಟಿದೆ. ಈ ರಾಗದಲ್ಲಿ ರಿಷಭ ಮತ್ತೆ ದೈವತ ವರ್ಜ್ಯವಾಗಿದೆ. ವಾದಿ ಮಧ್ಯಮ ಸ್ವರ, ಸಂವಾದಿ ಷಡ್ಜ. ಇದನ್ನ ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡ್ತಾರೆ. ಆಮೇಲೆ ಕೋಮಲ ನಿಷಾದ ಇಲ್ಲಿ ಪ್ರಯೋಗ ಮಾಡ್ತೀವಿ ನಾವು ಅವರೋಹದಲ್ಲಿ. ಅದನ್ನ ಹೇಳ್ತೀನಿ ನಮ್ಗೆ, ಆರೋಹ ಅವರೋಹ ಹೇಳೋಣ ಮೊದಲು.

0: ಈ ಥರ ನಾವು ಗಾಂಧಾರವನ್ನು ಎರಡೂ ಗಾಂಧಾರ ಕೂಡ ಪ್ರಯೋಗ ಮಾಡ್ಬೋದು, ಇಲ್ಲ ಬರೀ ಒಂದೇ ಗಾಂಧಾರ ಕೋಮಲ ಗಾಂಧಾರವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಈಗ ಈ ಕೃತಿಯನ್ನು ನೋಡೋಣ. ಪಲ್ಲವಿ ಮೊದಲು ಹೇಳ್ತೀನಿ. ಕೊಳಲೂದೋ
1: ಕೊಳಲೂದೋ
0: ಇನ್ನೊಮ್ಮೆ
1: ಇನ್ನೊಮ್ಮೆ
0: ರಂಗಯ್ಯ
1: ರಂಗಯ್ಯ
0: ಕೊಳಲೂದೋ
1: ಕೊಳಲೂದೋ
0: ಇನ್ನೊಮ್ಮೆ
1: ಇನ್ನೊಮ್ಮೆ
0: ಕೃಷ್ಣಯ್ಯ
1: ಕೃಷ್ಣಯ್ಯ
0: ಕೊಳಲೂದೋ
1: ಕೊಳಲೂದೋ
0: ದ್ವಾರಕ
1: ದ್ವಾರಕ
0: ನಿಲಯನೆ
1: ನಿಲಯನೆ.
0: ಹಾಂ,

0: ಇದು ಪಲ್ಲವಿ ಆಯ್ತು, ಮೊದಲನೇ ಚರಣ.
1: ಆಯ್ತು ಮೇಡಮ್.
0: ಬರ್ಕೋ, ಎಡ ಹೆಗಲಲ್ಲಿ,
1: ಎಡ ಹೆಗಲಲ್ಲಿ,
0: ಎಡಗಲ್ಲವ ನಿಕ್ಕಿ,
1: ಎಡಗಲ್ಲವ
0: ನಿಕ್ಕಿ
1: ನಿಕ್ಕಿ,
0: ಕುಡಿ ಹುಬ್ಬುಗಳ,
1: ಕುಡಿ ಹುಬ್ಬುಗಳ
0: ಅಲ್ಲಾಡಿಸುತ್ತ,
1: ಅಲ್ಲಾಡಿಸುತ್ತ,
0: ಎಡ ಹೆಗಲಲ್ಲಿ ಎಡಗಲ್ಲವ ನಿಕ್ಕಿ ಕುಡಿ ಹುಬ್ಬುಗಳ ಅಲ್ಲಾಡಿಸುತ್ತ, ಇದು ಮೊದಲನೇ ಚರಣ.

0: ಈ ಒಂದು ಗೀತೆಯಲ್ಲಿ ಕೊಳಲನ್ನ ಯಾವ ರೀತಿ ಊದ್ಬೇಕು ಅಂತ ಶ್ರೀಧರ್ ವಿಠಲರು ಅದನ್ನು ಕೂಡ ಹೇಳಿದ್ದಾರೆ ಅಂತ ತಿಳ್ಕೊಬಹುದು ನಾವು ಇಲ್ಲಿ. ಬರೀ ಸಾಹಿತ್ಯ ನಾವು ಇಲ್ಲಿ ನೋಡಿದ್ರೆ, ಎಡ ಹೆಗಲಿನಲ್ಲಿ ಗಲ್ಲವನ್ನಿಟ್ಟು ಕೃಷ್ಣ ಎಡಮೊಗ್ಗುಲಲ್ಲೇ ಕೊಳಲನ್ನ ಊದ್ಬೇಕು ಅಂತ ಹೇಳಿದ್ದಾರೆ. ಕುಡಿಹುಬ್ಬುಗಳನ್ನ ಅಲ್ಲಾಡಿಸ್ಕೊಂಡು ಯಾವ ರೀತಿ ಒಂದು ಹಾವಭಾವ ಕೂಡ ಒಂದು ಸಾಹಿತ್ಯದಲ್ಲಿ ತೋರಿಸಿದ್ದಾರೆ. ತುಂಬಾ ಸುಂದರವಾದಂತಹ ಗೀತೆ ಇದು. ಅದರಲ್ಲಿ ಜೋಗ್ರ ಕೂಡ ತುಂಬಾ ಭಕ್ತಿ ಮತ್ತೆ ನಮ್ಮ ಭಾವವನ್ನ ಪ್ರಸ್ತುತಪಡಿಸಲಿ ಬಹಳ ಸಮಂಜಸವಾಗಿದೆ ಅಂತ ಹೇಳ್ಬೋದು ಅಲ್ವಾ?
1: ಹೌದು ಮ್ಯಾಮ್, ತುಂಬಾ ಚೆನ್ನಾಗಿದೆ.
0: ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸರಿ ಇದನ್ನ ಹೇಳ್ಬಿಡೋಣವಾ?

ಸರಿ ಇದೆ, ಚಿಕ್ಕ ಚಿಕ್ಕ ಒಂದು ಸ್ವರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಾ ಇದೆ, ಅದು ಪ್ರಾಕ್ಟೀಸ್ ಮಾಡಿದ ತಕ್ಷಣ ಮತ್ತೆ ಸರಿ ಹೋಗುತ್ತೆ. ಈ ರಾಗದಲ್ಲಿ ಕೆಲವೊಂದು ಕಡೆ ಮಾತ್ರ ಕೋಮಲ್ ಗಾಂಧಾರವನ್ನು ಯೂಸ್ ಮಾಡ್ಕೊಂಡಿದ್ವಿ, ಮಿಕ್ಕಿದ್ದೆಲ್ಲ ನೋಡಿದ್ರೆ ಇದು ತಿಲಂಗ್ ರಾಗನೇ ಇದೆ. ಇನ್ನೊಮ್ಮೆ ರಂಗಯ್ಯ, ಇನ್ನೊಮ್ಮೆ ರಂಗಯ್ಯ ಅಲ್ಲಿ ಮಾತ್ರ ನಾವು ಕೋಮಲ್ ಗಾಂಧಾರ ಯೂಸ್ ಮಾಡ್ಕೊಂಡಿದ್ದು, ಅದಕ್ಕೋಸ್ಕರ ಜೋಗ್ ಅಂತ ಈ ರಾಗಕ್ಕೆ ನಾವು ಹೇಳ್ತಾ ಇದ್ದೀವಿ. ಉಳಿದ್ ನೋಡಿದ್ರೆ ತಿಲಂಗ್ ರಾಗ ಯಾರಿಗೆ ಗೊತ್ತಿದೆಯೋ ಅದು ಅವ್ರು ಇದನ್ನ ಸುಲಭವಾಗಿ ಹಾಡ್ಬಹುದು. ಈ ರಾಗನ್ನ ತುಂಬಾ ಸುಂದರವಾಗಿರುವಂತ ರಾಗ. ಎರಡನೇ ಚರಣ, ಮೃದುತರ ತುದಿ

0: ನಂತರ
1: ದಲ್ಲಿಟ್ಟು
0: ದಲ್ಲಿಟ್ಟು
1: ರಂಗಯ್ಯ
0: ರಂಗಯ್ಯ ಮಧುರಾಧರ ದಲ್ಲಿಟ್ಟು ರಂಗಯ್ಯ.
1: ಇದರೊಳಗೆ ಕೊಳಲನ್ನ ಕೃಷ್ಣ ತುಟಿ ಮೇಲೆ ಯಾವ ರೀತಿ ಇಟ್ಟುಕೊಳ್ತಾನೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಇದು ಎರಡು ಎರಡನೇ ಚರಣ, ಮೊದಲನೇ ಚರಣ ಮತ್ತೆ ಪಲ್ಲವಿ, ಇಷ್ಟನ್ನೆಲ್ಲ ಬರ್ಕೊಂಡಿಯಲ್ಲ?
0: ಆಯ್ತು ಮೇಡಮ್, ಬರ್ದೆ.
1: ಓಕೆ, ಮೊದಲಿನ ಚರಣ ತರನೇ ಇದು ಕೂಡ ಹಾಗೆ ಇದೆ.

0: ಅಂಜನಾ, ಇವತ್ತಿನ ತರಗತಿನಲ್ಲಿ ಎಷ್ಟು ಸಾಕು?
1: ಆಯ್ತು ಮೇಡಮ್,
0: ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದಿನ ಒಂದು ಚರಣವನ್ನು ನಾವು ಮುಂದುವರೆಸೋಣ.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ, ಬರ್ತೀನಿ.
0: ನಮಸ್ಕಾರಮ್ಮ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಏಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಶಿಷ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳುವಿರಿ. ರಾಗ್ ಬಿಹಾಗ್, ಅಲಾಬ್ ಜೋಡ್ಜಾಲ, ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಗಿಟಾರ್ ರೆಸೈಟಲ್ ಬೈ ಶ್ರೀ ಆಶಿಷ್ ಸಾಹು. ರಾಗ್ ಬಿಹಾಗ್, ಅಲಾಪ್ ಜೋಡ್ ಜಾಲಾ, ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಶೀಶ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳಿದಿರಿ. ತಬಲಾ ಸಹಕಾರದಲ್ಲಿ ಸಂದೇಶ್ ಪೋಪಟ್ಕರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಉಸ್ತಾದ್ ಮುಸ್ತಬಾ ಅಲಿ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಗೌಡ್ ಸಾರಂಗ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಗಿಟಾರ್ ರಿಸೈಟಲ್ ಬೈ ಶ್ರೀ ಆಶೀಶ್ ಸಾಹು. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸಂದೇಶ್ ಪೋಪಟ್ಕರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಮುಷ್ತಬಾ ಅಲಿ ಖಾನ್. ರಾಗ್ ಗೌಡ್ ಸಾರಂಗ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಪಾಕಿಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಮುಸ್ತಫಾ ಅಲಿ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಮುಸ್ತಫಾ ಅಲಿ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
4: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ರೂಪಾರಾವ್ ಮತ್ತು ದೀಪಾರಾವ್ ಅವರ ಹಾಡುಗಾರಿಕೆಯನ್ನು ಆಲಿಸೋಣ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ಮೊದಲಿಗೆ ತ್ಯಾಗರಾಜರ ರಚನೆ ಜಗನ್ಮೋಹಿನಿ ರಾಗ ರೂಪಕ ತಾಳದಲ್ಲಿದೆ ಶೋಭಿಲ್ಲು ಸಪ್ತಸ್ವರ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ಡ್ಯುಯೆಟ್ ಬೈ ರೂಪಾ ರಾವ್ ಅಂಡ್ ದೀಪಾ ರಾವ್ ಸಿಸ್ಟರ್ಸ್. ಅಕಂಪನಿಸ್ ಸಾರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ದಯಾಕರ್, ಆನ್ ದ ಮೃದಂಗಂ ಸುನಿಲ್ ಸುಬ್ರಹ್ಮಣ್ಯ. ಟು ಬಿಗಿನ್ ವಿತ್ ಶೋಭಿಲ್ಲು ಸಪ್ತಸ್ವರ ಸೆಟ್ ಜಗನ್ಮೋಹಿನಿ ರಾಗ ರೂಪಕತಾಳ ರಿಟನ್ ಬೈ ತ್ಯಾಗರಾಜ.

ಪಾಲಿಂಚು ಕಾಮಾಕ್ಷಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ಮಧಿಮಾವತಿ ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತ ಸೆಟ್ಟು ಮಧಿಮಾವತಿ ರಾಗ ಆದಿತಾಳ ಪಾಲಿಂಚು ಕಾಮಾಕ್ಷಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಾ ರಾವ್ ಮತ್ತು ದೀಪಾ ರಾವ್ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ಟ್ರೀಟ್ ಬೈ ರೂಪಾ ರಾವ್ ಅಂಡ್ ದೀಪಾ ರಾವ್ ಸಿಸ್ಟರ್ಸ್. ಅಕಂಪನಿಸ್ ವರ್ ಆನ್ ದ ವೈಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಸುನಿಲ್ ಸುಬ್ರಹ್ಮಣ್ಯ. This program is a contribution of Akashvani Bengaluru, Anytime Indian Music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಕೇಳಿ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ದರು, ಮಾತೆ ಮಲಯಧ್ವಜ, ಪಾಂಡ್ಯ ಸಂಜಾತೆ, ಖಮಾಚ್ ರಾಗ, ಆದಿತಾಳದಲ್ಲಿ ಮುತ್ತಯ್ಯ ಭಾಗವತರ್ ಅವರ ರಚನೆ. ಆಕಾಶವಾಣಿ, ದಿಸ್ ಇಸ್ ಅಮೃತ ವರ್ಷಿಣಿ, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್. ಕಂಟಿನ್ಯೂಯಿಂಗ್ ದಿ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್, ವಿ ನೌ ಬ್ರಿಂಗ್ ಯು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ದರು, ಮಾತೆ ಮಲಯಧ್ವಜ, ಪಾಂಡ್ಯ ಸಂಜಾತೆ, ಕಂಪೋಸ್ಡ್ ಬೈ ಮುತ್ತಯ್ಯ ಭಾಗವತರ್, ಸೆಟ್ ಟು ಖಮಾಚ್ ರಾಗ ಅಂಡ್ ಆದಿತಾಳ.

ಈಗ ಕೇಳೋಣ ಮನಸ್ಸು ನಿಲ್ಪ ಅಭೋಗಿರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ. ಮನಸ್ಸು ನಿಲ್ಪ ಸೆಟ್ಟು ಅಭೋಗಿರಾಗ ಅಂಡ್ ಆದಿತಾಳ.

ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪುರಂದರದಾಸರ ದೇವರ ನಾಮ, ತೂಗೀರೆ ರಂಗನ, ತಿಲಕ್ ಶ್ಯಾಮ್ ರಾಗ ಮಿಶ್ರ ಛಾಪು ತಾಳದಲ್ಲಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್

0: ಕೇಳುಗರೆ, ಇದುವರೆಗೂ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಪ್ರೋಗ್ರಾಮ್ ವಾಸ್ ಕಂಪೈಲ್ಡ್ ಅಂಡ್ ಪ್ರೊಡ್ಯೂಸ್ಡ್ ಇನ್ ದಿ ಸ್ಟುಡಿಯೋಸ್ ಆಫ್ ಆಕಾಶವಾಣಿ.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಿ.

0: ದಿನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನವನ್ನು ಕೇಳಲಿದ್ದೀರಿ. ಕೇಳಿ ರಾಗ್ ಖಮಾಜ್.
2: ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ, ರಾಗ್ ಖಮಾಜ್.

0: ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ತಬ್ಲಾ ಸಾಥ್ ನೀಡಿದವರು ಎಸ್ವಿ ಪಟವರ್ಧನ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನರಾವ್ ಜೋಶಿ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಎಸ್ ವಿ ಪಟವರ್ಧನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಶ್ಯಾಮ್ ಕಲ್ಯಾಣ್.

0: ಇದುವರೆಗೆ ಪಂಡಿತ್ ಗಜಾನನ ರಾವ್ ಜೋಶಿ ಅವರಿಂದ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳುತ್ತಿದ್ದೀರಿ. ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್ ಹಾಗೂ ರಾಗ್ ಖಮಾಚ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಶೇಷಗಿರಿ ಹಾನಗಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್.
2: This program is the contribution of Akashvani Dharwad. Anytime Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ತನ್ಮಯಿ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಮೊದಲಿಗೆ ಕೇಳಿ ಜಾನಕಿ ರಮಣ, ಶುದ್ಧ ಸೀಮಂತಿನಿ ರಾಗ ಆದಿತಾಳದಲ್ಲಿದೆ, ರಚನೆ ತ್ಯಾಗರಾಜರು. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ತನ್ಮಯಿ ಕೃಷ್ಣಮೂರ್ತಿ, ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು.

ಆರ್ದಯಾಕರ್ ಆಂಧ್ರ ಮೃದಂಗಂ ಎಂ ಗುರುರಾಜ್ ಟು ಬಿಗಿನ್ ವಿತ್ ಜಾನಕಿ ರಮಣ ಸೆಟ್ಟು ಶುದ್ಧ ಸೀಮಂತಿನಿರಾಗ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ತ್ಯಾಗರಾಜರ ಮತ್ತೊಂದು ರಚನೆ ಕೇದಾರಗೌಳರಾಗ ರೂಪಕ ತಾಳದಲ್ಲಿದೆ, ವೇಣುಗಾನಲೋಲುನಿ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕೇದಾರಗೌಳರಾಗ ರೂಪಕ ತಾಳ ವೇಣುಗಾನಲೋಲುನಿ.

ತನ್ಮಯಿ ಕೃಷ್ಣಮೂರ್ತಿಯವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಅರ್ದಯಾಕರ್, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಶ್ರೀರಂಜನಿ ರಾಗ ಆದಿತಾಳದಲ್ಲಿದೆ, ಮಾರುಬಲ್ಕ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ತನ್ಮಯಿ ಕೃಷ್ಣಮೂರ್ತಿ. ಅಕಂಪ್ಲೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಮಾರುಬಲ್ಕ, ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಶ್ರೀರಂಜನಿ ರಾಗ ಆದಿತಾಳ.

ಕೃಷ್ಣಮೂರ್ತಿ ತಮ್ಮ ಹಾಡುಗಾರಿಕೆಯನ್ನು ಮುತ್ತಸ್ವಾಮಿ ದೀಕ್ಷಿತರ ರಚನೆಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಮೀನಾಕ್ಷಿ ಮೇಮುದಂ ದೇಹಿ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ತನ್ಮಯ ಕೃಷ್ಣಮೂರ್ತಿ ಕನ್ಕ್ಲೂಡ್ಸ್ ಹರ್ ವೋಕಲ್ ರೆಂಡಿಷನ್ ವಿತ್ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ಮೀನಾಕ್ಷಿ ಮೇಮುದಂ ದೇಹಿ.

ಇದುವರೆಗೂ ತನ್ಮಯ್ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಯಂಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ತನ್ಮಯಿ ಕೃಷ್ಣಮೂರ್ತಿ. ಶಿ ವಾಸ್ ಅಕಂಪನಿಡ್ ಆನ್ ದ ವೈಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಯಂಗುರುರಾಜ್. This program is a contribution of Akashvani Bengaluru, anytime Indian music.

ಕರೆದ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ ತಕ್ಕ ಧಾಗಿ